0: ತೋರ ಗಂಗೆ ಕಲ ನಹೀನ ಹದೆ ಮೇವಿ ಪೆನಿಲ್ಲ
1: ಸಮ ಅನುಗ್ರಹಯ
2: ವಾರ್ತಾ ಪಿಟ ವಾರ್ತಾ ತಮನ ಕೋಟಿ ಅಟೇ ಎನ್ಎಲ್ ವಿ ತನಡಿ ತಹನೆ ಲುತ್ರಯ್ಯ ಪ್ರತಿ ಸಂವರ್ಧನೆಯ ತೆವಂತ ಶಕ್ತಿಯಕ್ ವಿಮಿನ್ ಒಬ ದಿನವ ರಟ ತಿನವತ ತನ ನಿಧಾನೆ ಬಿಳದಿ ಗೆನ ಒಬ ಕೋಟಿ ಪತಿಯ ಕುವನ್
3: ಯೂತ್ ಗೆ ಇನ್ ಒಯಾಗೆ ಫ್ಯೂಚರ್ ಗೆ ಪ್ಲಸ್ ಪಾಯಿಂಟ್ ಎಕಕ್ ಆರ್ಡಿಬಿ ಯೂತ್ ಪ್ಲಸ್ ವಿಶೇಷ ಪ್ರತಿಲಾಭ ರಸಕ್ ಸಮಗಿಂಗ್ ಯೂತ್ ಗೆ ನಮ ಸೆಟ್ ವೆನ ಬ್ಯಾಂಕಿಂಗ್ ಪಾರ್ಟ್ನರ್ ಆರ್ಡಿಬಿ ಯೂತ್ ಪ್ಲಸ್ ಕಿನುಮಾ ಒಬ ವಿನುವೆನ್ಮಾ
4: ලාංකික විශ්වාස දිනු මාක්ස් පෙන් සමූහ ව්‍යාපාරයේ වෙතින් ගෙන් පපිතා හරින දැන් නව නිමාවකින් එන ඩෝමාස් වංක්‍රීය වීකටිම යන්ත්‍රයක සාඩම්බර හිමිකරුවෙකු වන්න අදම අමතන්න 011 6769 579 ප්‍රධාන කාර්යාලය නොමරතිස්සක ඇල්හේන පාරමහරගම

0: ಶ್ರೀಲಂಕಾ ಪರಮಾಣುಕ ಬಲಶಕ್ತಿ ಮಂಡಳಿ ಸಭಾಪತಿ ಮೊರಟೋ ವಿಶ್ವವಿದ್ಯಾಲಯ ವಿದ್ಯುತ್ ಇಂಜಿನಿಯರ್ ವಂಶಿ ಮಹಾಚಾರ್ಯ ತುಷಾರ ರತ್ನಾಯಕ ಸಮಕ
1: ಅವಸ 10:45.

ಸಮಯ ಸೂತ್ರ ದೇಶನಾವ ಮಹಾಕಾರುಣಿಕ ಬುದುರಜಾನನ ವಹನ್ಸೇ ವಿಸಿನ್ ಲೋಕ ಸತ್ಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷ ಹೂವಕಿ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೆ ಎದಾ ಕಪಿಲ ವಸ್ತು ನಗರಾಸನ್ನೇ ಮಹಾವನಪಿತ ಏಕಾಲೋಕ ಕರಮಿನಿ ಸಮಸ್ತ ಮಹಾವಿಶ್ವಥಲೇಮ ಬುದ್ಧಾಜ್ಞಾಛತ್ರಯೇಟ ಹಸು ಕರಮಿನಿ ಪವತ್ಮನ ಲದ ಮೇ ದೇಶನಾ ವಿಶೇಷೇನ್ಮ ಸಜಾಯನ ಕಿರಣೇ ಸಮ್ಯಕ್ ದೃಷ್ಟಿಕ ದಿವಿದೇವತಾಂ ವಾಂಸೇನಾಗಿ ಎಲ್ಮ ಬೆಲ್ಮಃ ಆಶೀರ್ವಾದೇ ಅಪೇಕ್ಷಾಮಿನಿ ಎದಾ ಬುದುರಜಾನನ್ ವಹನ್ಸೇಗೆ ಶ್ರೀಪಾದ ಮೂಲೆಹಿ ಗೌರವಾಭಿವಾದನ ಪೂರ್ವಕವ ದಸ ದಹಸ ಚಕ್ರಾವಾಟ್ಯನ್ನಿಸಿದ ಸಪಮಿನಿ ಮಹಾನುಭಾವ ಸಂಪನ್ನ ದಿವ್ಯ ಗಣಯ ಬುದುರತುನ್ ಸರಣಗಿಯ ಯಂ ಪಿಂಬತಿ ವೇನಂ ಏ ಅಯ ಕಿಸಿದ ಅಪಾಯಗಾಮಿ ವನ್ನಿ ನಟಕಿಯಮಿನಿ ಬುದ್ಧ ಪ್ರಮುಖ ಶ್ರಾವಕ ಸಂಘರತ್ನೆಯದ ಸ್ವಕೀಯ ಅತ್ಯಂತ ಗೌರವೆಯ ಪುದಗಲಹ ಮೇ ವನಾಹಿ ವಿಶ್ವಗತ ದಿವ್ಯ ಶಕ್ತೀನ್ ಏಕರಾಶಿ ಕರಮಿನಿ ಜೀವಿತೇತ ಎಲೆಮಿನ ಸಕಲಾಂತರಾಯ ದುರುಕುಟ ಸಿತ ಶಾಂತಿಯ ಸೆಲಸೀಮೆಯಿಲ್ಲ ಮಹೋಪಕಾರಿ ವನ ಪರಿತ್ರಾಣ ಧರ್ಮಿಯಕ್ಕೆ ಸಿಯಲು ದಿವ್ಯನ್ಗೆ ಆಶೀರ್ವಾದಿಯ ಪಿನಿಸ ಏ ಮಹಾನುಭಾವ ಸಂಪನ್ನ ಮಹಾಸಮಯ ಸೂತ್ರಯ ಸದ್ಯ ಸ್ಥಿತಿ ಸಜ್ಜಾನ್ಯ ಕರುಣ್ ಲಭನೇ ಪೂಜ್ಯ ಗಣ